ಮಾಕುಡುಂಗಿಲ್ಲೋ ಹೂವಗುಡ್ಲು ಇಲ್ಲಗೀಟಿಗು ತಪ್ಪಿ ಕಣಿ ಪಕ್ಕಟ್ಟ ತಪ್ಪಾನಿ ಎಷ್ಟು ಎಕ್ಕಾಮಯಾಗ ಇಟ್ಟವಲಾಕ್ಷಮಯ ತಪ್ಪಾನಿ ನುಣಕಾಕ್ತಿಲ್ಲು ಸುರಿ ಇಲ್ಲಿ ಕಣಕ್ತು ಆ ಕೋಯಿಗಿಲಾಕ್ಷಮಯ ಸುಕು ಕಾಕೋಣಿ ತಾಯಮಡಿ ಸುನೌಬ ಉಕ್ಕಿ ಕಡಕ್ಷಣ ಕಾಯ ತಲ್ಲು ಮನಿಂಗ ಫೈಫ್ ನಿಂಗ್ ಪೂವಾಗ್ಲು ನಕ್ಷಿಮತ್ ಔಟ್ಲಾಕ್ಷಿಮಿಗ ಉಕ್ಕಿ ಕಕ್ಷಣ ಫಾಯ್ನಿ ಟಾವುನ ಕಡ್ಲು ನಾನು ನಮ್ಮಗ ನುಕ್ಕಿಯ ತೈಕೋ ಟೈಮ್ ಟೌನ್ ಅನ್ನೇ ಕಟ್ಟಿಗಿ ಲಕ್ಷ್ಮ ಎಕ್ಕಾವು ಮಕ್ಕೋ ತೂಗಳು ಅಲ್ಲಿ ಸಣ್ಣ ಕೈಯಂಗ್ ಟೈಮ್ ಎಕ್ಕಾವು ಮತ್ತೆ ಅಷ್ಟು ಟಕ್ಕನನ್ನೇ ಕಟ್ಟಿಗಿ ಲಕ್ಷ್ಮ ಹಾಕು ನಾನು ಇಲ್ಲದ ಎನ್ನಿಕೆ ಉಕ್ಕಾವಿಟ್ಟಿ ಲಕ್ಷ್ಮ ಯಾವ ಪೂಗ ಅನ್ಯಾಗುಮಿ ಟಕ್ಕನನ್ನೇ ಪೂವಾಗ್ಲು ಬುಂಗ್ಮಿ ಲಕ್ಷ್ಮ ಕಟ್ಟೆ ಮಕ್ಕ ಉಕ್ಕಿಯೋ ಕಟ್ಟ ಇಲ್ಲ ಕಕ್ಷುಗಳು ಕಲ್ಲು ನಾಟಿ ಚುಟ್ಟು ಕೃಷಿ ಅಪ್ಪಳು ಯಾವ ಲಕ್ಷ್ಮ ಟಕ್ಕನ್ನೇ ಹಸು ಇಲ್ಲ ಇಲ್ಲುಮಯುಕುರು ಮಕ್ಕಿಲ್ಲುಗಿಲ್ಲುಗು ನಕ್ಷಾಚಂಗ್ನಾಮ ಕೃಪಿಕ್ಕಾಕ್ತಿತ್ತಲ ಎಕ್ಕಾವು ಮಟ್ಟಾಗುವುಗ ವಿಗುಣಿಯುಲಾಕ್ಷಮಯ ನಯುಗಿಲಾಕ್ಷಮಯ ಅಮಾಕ್ತುನ್ನ ಮೈಲಾಕ್ಷುತ ನನ್ನೇಗಳು ಎಪ್ಪಲಕ್ಷ್ಮ ವಾನಾನುಗಟ್ಟ ಅವ್ರ ಲಕ್ಷ್ಮಣ ಮಿಂಗ್ಮತ್ ಅಂಗಯೊಕ್ಕಾಕ್ಷ ಮಟ್ಟಾಗುವುಗ ತೈಕನ ಕೈಕಿಕ್ತಾಗ್ಜುಮೆ ಎಕ್ಕಾವು ಮಯುಗ ಕೋರಂಟೆನ್ಲು ಟೈಮ್ ಎಕ್ಕಾವು ಮಂಗ್ಮಿ ಅಟಾಕುವುದು ಅನಾನಂಗುವ ಕಸ್ಲು ಆಟಾಟುವ ಕಸ್ಲು ಟಾನ್ನಟ್ಟ ಎಕ್ಕಾವು ಮಟ್ಟಾಗುವಾಗ ಇಮ್ಮಕ ಅವ್ಲು ಅದಕ್ಕೆ ಮಂತ್ರು ಯಾವ ಆಮ ಚಾಯ್ಮರಿ ಉಕ್ಕಿ ಕಳುಗ ಮಸಾವಣಿ 1959 ಇಗ್ಲೂರಿಗಾಗಿ ಚೌಡಿ ಲಕ್ಷ ಮಟ್ಟಾಗುವ ತೈಕುವ ರೆಸಿಡೆನ್ಶಿಯಲ್ ಸ್ಕೂಲ್ ನಿರಕ್ತಾವತ್ತು ಟೈಮ್ ನೈಟು ಮಕ್ಕಳು ಇಗ್ಲೂರಿ ಗಾರ್ಜು ಮುಂಗಾಟಿಟ್ಟು ಲಕ್ಷ್ಮ ಗುಲ್ಲಿ ಟೈಕಂಗ ತಮಾಂಗ ಇಗ್ಲೂರಿ ಇಲ್ಲ ತಮಾಂಗಯು ನಟ್ಟಿನ್ನಗೊಯು ಕಶಿಗ ನಾವೊಟ್ಟ ಟೌನುಂಗ ಒಟ್ಟು ಉಕಿಯಕ್ಷಾಂಗುಲಾಂಗ ತಮಾಡಿ ಸೀಟ್ ಪೇದಮಿ ಒಡ್ಲಾಯು ಆಗಸ್ಟ್ ಪಿಯಾನಿಕ್ಕಾಂಗುಕ್ಕ ತಮಾನಿ ಪಾರು ತಿಂಗ್ ಮೆಸು ಕುರುಕ್ಕು ಅಟಾವ್ ಸಿರಿಂಗ್ ಮಟಾವ್ನು ಆಗ್ಜಕ್ಟಾವ ಲಕ್ಷ್ಮ ಗಟ್ಟ ನಾವು ಯಾಕೋಟ ಇಗ್ಲೂರುಗಾರ್ಜು ಮುಟ್ಲು ಟೈಮನ್ನ ತಿಂಗ್ ಮಿಶೋಮ ಇಕ್ಕಿಗಾಂಗ ತಮಾವಂಗ ನಾಟಿಂಗು ಇಕ್ಸಿವ ಅಟು ನಕ್ಷ ಇಕ್ಸಿವ ಟಕಂಗ್ನೇ ಹಂಗೆ ಇಟ್ಟು ಕೊಡುವಾಪಿ ಟೈಮನ್ನ ಇಪ್ಪಲಕ್ಷ್ಮಯು ಸೇಫ್ಟಿ ಬೆಲ್ ಕಂಗ್ನೇ ಕುರು ಇಟ್ಟು ಕೊಡುವಾಪಿ ನಟಂಬಿ ಇಕ್ಸಿವ ಪಕ್ಷುತ ಎಕ್ಕಾಮಂಗ್ ಮೆಯು ಅಕ್ಕು ಇಸು ತೊಕ್ಕೋ ಸುಖಾಯ್ಮ ತಸೀಶ್ವರಿ ಸಿಕ್ಕು ಸಿಕ್ಕುವಾಕ್ಷಿ ಮಂಗಿತ್ತಿ ಅಂಗುಳ ಇಲ್ಲ ಉಕ್ಕಿ ಯಕ್ಷೆ ಆಗುತ್ತು ಇನ್ನೊಮ್ಮ ತಮಾವಂಗ ಸೊನ್ನ ತಸ ಮೊಮಿಸುಟ ತಾಕು ಅಕ್ಕೂ ಯಕ್ ಕೂಯಿಸು ಕಯೋ ಯಾಕು ಯಕ್ ತೊಕ್ತು ಚಾವಕ್ಕೆ ಸಾಯ್ ಬಣ್ಣ ಹಿಂಗು ಎಪ್ಪಳಮ್ಮಿಗು ತಮಾವಂಗ ಸೊನ್ನ ನೂ ನಮ್ಮ ತಸ ಮೊಮಿಸುಟ ಕೂ ಯಕ್ ತೊಕ್ತು ಇವರೆಲ್ಲ ಇಪ್ಪಳಾಕ್ಷಿ ಬರ್ತಾಗ ಏ ತಾಯ್ಮಣ್ಣ ಸಮ್ಮ ಇಲ್ಲಿ ಮೇಲಾಕ್ಷಿ ಮಬುಗಳಿ ಇಮ್ಮಕ 1967-68 ಅಮ್ಮಾನಿ ಇಸುರಿ ಲಕ್ಷ್ಮಬುಂಗ ಇಲ್ಲುಗಾರ್ತುಮೆ ಸುನೌಬ ಕೂಗ್ಜು ಆಗಾರು ಮುಂಗಾವ್ ನೇರು ನಮ್ಮಿಗ ಆಗಾಗು ಇಲ್ಲು ಡಬ್ಬಂಗ ಇಲ್ಲುಗಾರ್ತುಮೆ ಸೂಯರೋಟ ತಕ್ಕನೇ ಕೂಗ್ಜು ಅಮ್ಮಿ ಇಲ್ಲಿ ಲಕ್ಷ್ಮಬು ಫೋರ್ಟ್ ಚರ್ಚ್ ಅಮ್ಮಿ ಅಮ್ಮ ಇನ್ನುಗಿಯಾಗ್ತುಟ ಟೌನಂಗ ಕ್ವಿಬೆಕ್ ಟಕ್ಕಂಗ ನಿಂಗ ಆಗ್ತುಲ್ಲು ನಕ್ಕಿಂಗ ಆಗುಳು ಯಾಕ್ತು ಆಗುಳುಟ